ಮಗು ತಾಸುಲದ ಯಾದಗಿರಿನ ದರುಗ್ರಾಮ ಸ್ಮೋನ್ ಸರ್ ಕವಿ ಮೆಡಿಕ್ಸ್ ಬ್ಯಾಕ್ ಬೆಲ್ಲಡೂನ ಕಾಸ್ಮೆಟಿಕ್ಸ್ ಬ್ಯಾಕ್ ದ ಪಾಕಿಸ್ತಾನ್ ಶಹೂರ್ ಹೋಮಿಯೋಪ್ಯಾಥಿಕ್ ಡಾಕ್ಟರ್ ದ ಡಾಕ್ಟರ್ ಹಿದಾಗು ದ ಬಿಲ್ಲಡೂನ ಲಫಜ್ ಮಾನದ ಖೈಸ್ತಾ ಅಲಕೋ ದ ಬಿಲ್ ಓನ್ ಡಾಕ್ಟರ್ ಹಿದ್ರ ಲಿಮು ಮಂದಿಜಿ ದ ಬಿಲ್ಲಡೂನ ಕಂದ ಕಬ್ನೈ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಕಬ್ನೈ ಕಿ ದ ಸ್ಕಿನ್ ದ ಮುಖ್ತಲಿಫ್ ಕಿಸಮ್ ಮಸಲೂದ ಪಾರ ಮುಖ್ತಲಿಫ್ ಕಿಸಮ್ ಉನ್ನಿಸ್ ಬೆಲ್ಲಡೋನಾ ತಿಮುಂಗ್ ಸರ್ ನವಿ ಪ್ರೊಡಕ್ಟ್ ರವಾಂದಿ ಯನ್ನಿ ಬೆಲ್ಲಡೋನಾ ಬ್ಲೀಚ್ ರವಾಂದಿ ಬೆಲ್ಲಡೋನಾ ಟೂತ್ ಪೇಸ್ಟ್ ರವಾಂದೈ ಬೆಲ್ಲಡೋನಾ ರೀಗುಲರ್ ಶಿಂಪೂರ ರವಾಂದೈ ಬೆಲ್ಲಡೋನಾ ಟಾನಿಕ್ ಪಟೇನಿಕ್ಸ್ ಫಾರ್ಮುಲೇಸ್ ರವಾಂದೈ ಸಿರಫ್ ಮೆ ತಾಸು ಖಬರ್ದಾರ್ ಅಕಡೆ ನೋರಿ ಖಬರಿ ಬದರ್ತ ಬೀರು ಸಕುಮಾ ಹಾ ಸಮಾ ಮೇನ್ ಖಬರ್ ಅದಾದ ನನ್ ಪ್ರೋಗ್ರಾಮ್ ಪ್ರೋಗ್ರಾಮ್ ದ್ರಿ ಸಲೂರ್ ದ ಪಾಯಿಂಟ್ ಖಬರ್ ಇದಾದಿ ಯೋ ಜಮಾ ದನನ್ ಪ್ರೋಗ್ರಾಮ್ ದ ಪಾಯಿಂಟ್ ಖಬರ್ ಅದಾದ ಡಾಕ್ಟರ್ ಹಿದ್ರಲಿ ಮುಮನ್ ಖುಬ ತಾಸು ಪೀಜನಿ ಜಿ ಟೂಲ ದುನಿಯಾ ಪೀಜನಿ ದಾಸಿ ಸೂಕ್ ಪಾಕಿಸ್ತಾನ್ ಕಿಶ್ತನ ಚೇಗೈ ನ ಪೀಜನಿ ಜಿ ಸೋ ಕೋಯ್ ಚೀಜೆ ನ ಪೀಜನ ಮದಾಗುಯ್ ದಗ ಕಸ್ ಕಿನ ವದುಮ್ ರಜಾತವಿ ಚಾಗವ ಪದಗ ವಜಬಾನಿ ದಾವೈ ನೂರ್ ಪಟೋಲ್ ಪಾಕಿಸ್ತಾನ್ ಕಿ ಚಿದ ಪಾಕ್ ದ ದುನಿಯಾ ಪಕ್ಕಂ ಗುಡ್ ಕಿ ಪಖ್ತುನ್ ದೇಗ ಬ ಡಾಕ್ಟರ್ ಹಿದ್ರ ಪೀಜನಿ ದಾಸಿ ದಕ್ಕನ ದಾಸಿ ನ ದಜಿ ಉವೇ ತಾಸು ಪೇಜನೆ ಕನ ಪೀಜನಿ ಜಿ ರಾಜಿ ಪ 0393 93 93 93 ರಾಜಿ ಪದ ನಂಬರ್ ತಾಸು ಮಾತ ಮೆಸೇಜ್ ಕವಲಿ ಜಿ ಕಗು ಮಾ ಖಬರ್ ಅದಾ ಕವಲ ಚಿದ ಡಾಕ್ಟರ್ ಹಿದ್ರಲಿ ಮು ಮಂತ್ರಿ ಘಟ್ ಹಾಸ್ಪಿಟಲ್ ದಿ ಯೋ ಪ ಪೇ ಖಬರ್ ಕಿದೆ ಯೋ ಪ ಸ್ವಾಭಿಕ ದಿ ಯೋ ಪ ಚಾರ್ಸ ದಕ್ಕಿದೆ ಪಟೋಲ್ ಬಾನೆ ಬದರ್ ಸರ ಖಬರಿ ಕೋಮ್ ಪಟೋಲ್ ನ ಜರುರಿ ಖಬರ್ ಅಸ ಪ ಪೇ ಖಬರ್ ಅಸ್ಪತಾಲ್ ಬಾನೆ ಕೋಮ್ ಜಮುನ್ ಹಿದ್ರ ಮು ಮಂದ ಅಸ್ಪತಾಲ್ ಪೇ ಖಬರ್ ಖಾರ್ ಗವರ್ನಮೆಂಟ್ ಪೇ ಖಬರ್ ಖಾರ್ ಕಿ ದ ಚಾರ್ಸ ದಿ ಅಡಿ ಔ ದ ರಿಂಗ್ ರೋಡ್ ಪುಲ್ ತರ ಮಂಜಾ ಗುಲ್ ಪ್ಲಾಜಿ ತಾ ಮಖಾಮ ಜಮುನ್ ಗಾ ಹಿದ್ರ ಮು ಮಂದ ಅಸ್ಪತಾಲ್ ಪೇ ಖಬರ್ ಖಾರ್ ದಿ ಜಿ ಪಗು ಮುಂಗ್ ದ ಹಿದ್ರ ಮು ಮಂದ ಅಸ್ಪತಾಲ್ ದ ಪೇ ಖಬರ್ ಖಾರ್ ಚಿ ಕಮಿ ನಂಬರ್ ಇದೆ ಆಗ ಮುಂಗ್ ಪಮ್ಯಾಶ್ ಕಿ ಪದ್ವೋ ತಾರೀಖುನ ವರ್ಕವು ಪಶ್ ಬಗಿಷ್ಟಮ್ ಔ ಪಯೋಲಸಮ್ ಯಾನಿ 25 ತಾರೀಖ್ ಔ 11 ತಾರೀಖ್ ಮುಂಗ್ ನಂಬರ್ ವರ್ಕವು ಪಗು ತಾಸು ಲದ ಯಾದಗಿರನ ದರಕೋ ಚೆನ್ನನ್ ಲಸಮ್ ತಾರೀಖ್ ತೈ ದ ಜುಮೆ ಮುಬಾರಕ್ ವರಸ್ದ ಸಬಾಲ ಯೋಲಸಮ್ ಯಾನಿ 11 ತಾರೀಖ್ ತೈ ದ ಹಫ್ತೆ ವರಸ್ದ ದ ಖ್ಯಾಲಿ ವರಸ್ದ ಸಬಾಲ ಬಮುಂಗ್ ದ ಹಿದ್ರ ಮುಮನ್ ಅಸ್ಪತಾಲ್ ದ ಪೇಖವರ್ ಖಾರ್ ನಂಬರ್ ವರ್ಕವು ಜಿ ಆಯ ಕ ತಾಸು ತ ನಂಬರ್ ಪಕಾರಿ ತಾಸು ಜಮುಂಗ್ ದ ಪೇಖವರ್ ಖಾರ್ ಅಸ್ಪತಾಲ್ ಇಲಾಜ್ ಗವೈ ನು ಬಿಲ್ಕುಲ್ ತಾಸು ಪದಗ ದ್ವೋ ನಂಬರ್ ಸಿಫರ್ ದ್ರಿ ಸಿಫರ್ ಸಿಫರ್ ದ್ವಾಯೌ ದ್ವಾಯೌ ಅತ ಸಿಫರ್ ಪಿಂಚ ಸಿಫರ್ ದ್ರಿ ದ್ರಿ ದ್ರಿ ಉಬ ದ್ವಾ ಉವ ದ್ವಾ ಉಬ ಉವ ಸಲೂರ್ ಪದಗ ನಂಬರ್ ಬಾನೆ ತಾಸು ಸಬಾ ಸಹರ್ ದಾತು ಬಜುನವಾಲ ಸರ್ ಮಾಜಿಗರ್ ಪಿಂಜೋಶ್ ಬಗು ಬಜೋ ಪುರಿ ಕಾಲ್ ಕವಲೇಶಿ ಜಿ ಆಗ ಜಮಾ ಖೋಯನ್ ದಿರುಣ ಚಗವೈ ಕಾಲ್ ನಮೆ ಲಾವಿಗಿ ತಾಸು ಪೇ ಖವರ್ ತ ನಿಜ್ದಿ ತಾಸು ತ ಪೇ ಖವರ್ ನಿಜ್ದಿ ತಾಸು ಜೋ ಪಲ ಪಲವಾನ್ ದಿಲ್ ತ ಪೇ ಖವರ್ ಗಿವಿ ಸಹರ್ ದಾತು ಬಜುನವಾಲ ಮಾಜಿಗರ್ ಪಿಂಜೋ ಬಜೋ ಪುರಿ ಬಾಗುಯ್ ರವಲೆ ಗೈ 1000 ರೂಪಾಯಿ ಫೀಸ್ ಬಜಮ ಕಿ ಚಿ ದಕಮ್ ತಾರೀಖ್ ನಂಬರ್ ಶುರು ಹುಯಿ ಆಗ ತಾರೀಖ್ ನಂಬರ್ ಬದಲ ದರ್ ಕಿ ಅಪಾಗ ತಾರೀಖ್ ಬಾನೆ ವ್ಯಾ ತಾಸು ರಾಶಿ ಜಿ ಬಗು ದಗ ಸಿಮ್ ತಾಸು ನುಶೇ ಕವಲೆ ನಿಯೋ ಬಲ್ ತ್ರಿ

ಅವ್ ನಿಂಬ ದರ್ತ ಮಾಕತಲ್ಲೋ ನಿಂಬ ನಿಂಬ ರಾತ ಚಿಕಂದನ್ ತಾಕತಲ್ಲ ನಿಂಬ ದರ್ತ ಮಾಕತಲ್ಲೋ ನಿಂಬ ರಾತ ತಾಕತಲ್ಲ ದ್ವಾಳದ ನಜರು ಶೂ ದಾಸಿ ರಾತ ಚಾಕತಲ್ಲ.